0: ಇನ್ವಿಸಿಬಲ್ ಇಸಿಮ್ ಹೆಸರು ಗಲೈಸಿ ವರ್ಲ್ಡ್ ಕಪ್ ನಿಂದ ನೋ ಟೆನ್ಷನ್ ಸಿಂದ ಬಿ ಐ ಪ್ರೊಡಕ್ಟ್ಸ್ ಕೂಲಿ ಫಿಶಲ್ ಸಿಂದ ಬಾರೆ ಕಪನೆ ಹೊರ ತಪತ ನಿಷ್ಠ ಟೆನ್ಷನ್ ಕಪನಿ ಪೆಟ್ರೋಲ್ ಅವಲ್ ಜಿಂದ ಬಾ ಡೇರ್ ಡೇರ್ ಶುಕ್ರ ಜಿ ರತ ನೋ ಟೆನ್ಷನ್ ಯಾದ ಕಿ ಖುಷಾಲ್ ಶಿ ವೈಮ್ ತಲ್ ಸಿಂದ ಬಾ ಪ್ರೊಡಕ್ಟ್ಸ್ ಟೂಲ್ ಹೊದ ಕಮಾಲ್ ಪ್ರೊಡಕ್ಟ್ಸ್ ಮನಾಲ್ ವಯಂ ಯುನ ಮುಕಮಲ್ ಸಿಂದ ಬಾ ಡೇರ್ ಮನಾಲ್ ಸದ ಕಮಾಲ್ ಸದ ಕಮಾಲ್ ಶಿರೋ ಜಮಾ ಖುರ ಲಿಕಲಿ ದಿ ಖಸಿ ದಬ ಮತಂ ಬ್ಯಾ ಚಿಕಮ್ ದಕನ ಚಿಮಾ ಪಟಾಂಗ್ ಪ್ರೋಗ್ರಾಮ್ ಯಲ್ತ ಬೆ ಹಮ ತರೋ ಸ್ಟ್ಯಾಂಡ್ ಕೆ ಹಸ ವಿ ಅವಲ್ ಕಂಪನಿ ದ ನೋ ಟೆನ್ಷನ್ ಸಿಂದ ಬಾ ಬ್ಯಾ ಪ್ರೊಡಕ್ಟ್ಸ್ ಕುಲಿ ಫಿಶಲ್ ಸಿಂದ ಬಾ ಅನ್ನೂರಿ ಕಂಪನಿ ಹೊರ ತಪತ ನಿಷ್ಠ ನೋ ಟೆನ್ಷನ್ ಕಂಪನಿ ಪಟುಲ್ ನ ಅವಲ್ ಜಿಂದ ಬಾ ಯಸುಕ್ ರಜೀರ ತ ನೋ ಟೆನ್ಷನ್ ಯಾದ ಕಿ ರಿಜನ್ ಮಿ ಖುಶಾಲ್ ಶಿ ವಾಯಂ ತಲ್ ಜಿಂದ ಬಾ ಪ್ರೊಡಕ್ಟ್ಸ್ ಟುಲ್ ಹದ ಕಮಾಲ್ ಪ್ರೊಡಕ್ಟ್ಸ್ ಮರಕ ಮನಾಲ್ ವಯಂ ಯೋ ನ ಕಮಲ್ ಜಿಂದ ಬಾ ಡಿರ ಮನನ ಮನಾಲ್ ಸಮಾ ಖುರಿ ಖುಶಾಲ್ ಶಿ ಕದರ ಮನ ಶಿ ಡಿರ ಡಿರ ಮನನ ಅಸ್ಸಲಾಮು ಅಲೈಕುಂ ಅಸ್ಸಲಾಮು ಅಲೈಕುಂ السلام علیکم وعلیکم السلام ورحمۃ اللہ وبرکاتہ ڈیر ڈیر منن سی کال دے ملو سلے دے خوباس خبر در سر نے کی جھا سلام اینڈ سٹڈی مشی سنگ ایش خو یکن مشی صبح ستا پشان ہے استوی خو چے کل دے دے گانی سرا اوکے تاور شاملو خوری ہاں ڈیر منن سنا مالا شی تنت ورتو کہ السلام
1: ورحمۃ اللہ وبرکاتہ
0: وعلیکم السلام ورحمۃ اللہ وبرکاتہ شیو زی قربان سو خبر کوي د کم سینا حبیب الله بھائی من بالکل ورکسلای پاته دینه لگی ش ما دمر نری ول مګرا الک گاڑی دینه تیر شو ل چیته چیکشا ته ول شووی
1: نه گاڑی نه زم سیف دی هوسوی

ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅನಿಲ್ ಇಮಾ ಬೈಜಾನದ ಡಿಐಹಾನ್ ಅನಿಲ್ ಸನಂಗಿ ಖೂರಿ ಶಾಯಿ ಜೋಡೆ ಅವಿ ಬೈ ದಾ ಹುದಲಿ ರು ಪಡ್ಸಲ ಐಜಿ ದಲಿ ರು ಪಡ್ಸಲ ಯಕನ ಬಾಸ್ ಚಿಕಮ್ ದೆ ಕನ ತುಸಿರ ಪಸೇರ ಪಟೇಶ ಯಕನ ಪ್ರೋಗ್ರಾಮ್ ಮೋರ್ ವೈ ಖುಂದುನ ಮಸ್ಜಿದ್ ತನ ಖಲಿ ಖೂರಿ ಆ ಚಿಕಮ್ ದೆ ಕನ ನೋ ಟೆನ್ಷನ್ ಖುದಾ ಸ್ವಾಸ ಹಮ ಇಸ್ತಿ ಮಲವೈಜಿ ಅತಾ ತಾ ಹುದಾ ಸಖನ ಶವಲೇ ಜಿ ಜಮಾ ಖೂರಿ ರವಾಯಖ ಲೈ ಇಸ್ತಿ ಮಾಲಿಕ ಕನ

ಅವಸಂಗ ಸಣಿಯಮ್ಮ ಓಯ್ ಹೋಯ್ ದೇನ ಮನನಸಿ ಅಲಕ ಅಲ್ಶಿರಾ ಲಲ್ಶಿರಾ ಸಮಕ್ಷುಲೆ ಸಮಕ್ಷುಲೆ ಗಾನದಿ ಶುರು ಕಡಿದ ಹಂಸಿ ವಿಚ್ ಬಾಯ್ ಶು ಸುಂತಿ ಹೂ ಡೇರ ಮನನಸಿ ಖುಶಾಲ ಶಿ ಜಮಾ ಖೂರಿ ತಾ ನಮ ದಿನದಲ್ಲಿ ಗೆಲಹ ಜಮಾ ಖೂರಿ ಕೆ ಜಮಾ ರೋಲಿ ಶಿ ಬಾಯ್ ಮೇ ಜಾಗ್ತಿ ಹೂ ಬಖ್ತವರ ಡೇರ ಮನನಸಿ ಥ್ಯಾಂಕ್ ಯು ದ ಟಾಂಕ ದ ಟಾಂಕ ಟಾಂಕ ಟಾಂಕ ನ ಸುಖ ಸುಖ ಮಿರಾಲ್ ಬಿಚನಿ ಅಸ್ಸಲಾಮು ಅಲೈಕುಂ ಬೈ ಜಾನ್ ಶೈ ಬರ್ಬಾರಿ ಬೈ ನುಟಿನ್ಶನ್ ಕಂಪನಿ ಜಿಂದಾಬಾದ್ ಟಫಾ ಫರ್ ಯು ಜೆನೆ ಕಹರ್ ಸುಮ್ರ ಹೈಸವಿ ಕೆದ ಬೆನಗು ಕುರ್ ಕಿ ಬೆನಗು ಕುರ್ ಕಿ ಕಿನಿ ಅವ್ರ ಶಿನ ಇವರ ಸಿಸ್ಟರ್ ಮಿರಾಲ್ ಬಿಚನಿ ರಿಯರೈಟ್ ಅಸ್ಸಲಾಮು ಅಲೈಕುಂ ನುಟಿನ್ಶನ್ ಕಾಸ್ಮೆಟಿಕ್ಸ್ ಆಫ್ ಪಾಕಿಸ್ತಾನ್ ಜಿಂದಾಬಾದ್ ಶಿರು ಸುಫಿಯಾನ್ ಹಾನ್ ರಜಾಕಲೂನಿನ ಸುಫಿಯಾನ ಸಿಂಗ್ ಶೈ ಜೋಡಿ ಜವಾನ ಬರ್ಬಾರಿಸಿ ವಕ್ತನ ದಿಶದಿ ಕನ ಅವಿ ಬಾಯ್ ಶೋ ಸುಂದಿ ಹೂ ಫೂಜೆ ಮಸಿ ಎಡೇರ ಮನನ ಫೂಜಾ ದ ನುಟಿನ್ಶನ್ ಕಾಸ್ಮೆಟಿಕ್ಸ್ ಆಫ್ ಪಾಕಿಸ್ತಾನ್ ಪ್ರೋಗ್ರಾಮ್ ಅವರಿಸಿ ಡೇರ ಡೇರ ಮನನ ಸಿ ಫೂಜಾ ಜಮಾ ಖುರ್ ಖುಶಾಲ ಶಿ ವಿಚ್ ಥ್ಯಾಂಕ್ ಗುಡ್ ಆಗಿ ಓಜಿ ಶೋ ಕಿಲಿ ವರ್ನಾ ಆಯ್ ತು ವಕತ್ ನೇ ಬಿ ಕಸಮ ಕಾಯ್ದಿ ಕೆ ಮೇ ಮೇ ಬಿ ಆರಾಮ ಆರಾಮ ಸಿ ಗುಜರುಂಗಾ ಆಜ ವಕತ್ ನೇ ಕಹತಾ ಕೆ ಜಡ ಬದಲ ಶಿನ್ ಕಮ ಸಿ ಓಯ್ ಹೋಯ್ ಹೋಯ್ ಜಡ ಬದಲ ಶಿನ್ ಕಮ ಅವ ಖೇರ್ ದಿಕನ ಆ ವಕ್ತ ಕಮ ದಿಕನ ಆ ವಕ್ತ ಸರಾ ಗುಜರಾ ಕೆ ಹೋಯ್ ಶಾದು ಸಿ ಆ ವಕ್ತ ಬ್ಯಾಸ್ ತೀರ್ ಶಿ ಕೆ ನಾ ಯಾ ಬತು ಸಿ ಹೋಯ್ ಚಿ ಓಯ್ ಹೋಯ್ ಹೋಯ್ ಅಚ್ಚಿ ಕಮ ದಿಕನ ವಕ್ತ ಅಲ್ಲಜ ಬ ಆರಾಮ ಸರ ಲಡವಾ ಕೆ ನಾ ಸಿ ದನಜ್ಮಾನ್ ಬಿ ಪ್ರೋಗ್ರಾಮ್ ದಿ ಚಿಕಮ ದಿಕನ ಆಗಾ ದಿಲ್ಲಜ ವಾಶ ನ ಬ್ಯಾ ಬಚಿ ಕಮ ದಿಕನ ವಕ್ತ ನಾ ತಾ ಮತ ವಿಚಿ ಲಶ್ ತೀ ಸಿ ತಿರೆ ಶಾ ದೇರ ಮನ ನಸಿ ಉಮರ ಅಡಿ ಶಿ ಆವಾಜ್ ಓ ಕಿ ದಿಸಿ ದೇರ ಮನ ನಾ ಖುಶಾಲ ಶಿ ಮ ಬಖಲ್ ಶಿ ಬರ್ಕಿ ಸಿ ದಿಸಿ ನಮ ಮನ ದಲಿ ಕಿ ಲಡಿರ ಮನ ನಸಿ ಸ್ತರ ಕಿ ಮೇಜಕ ದಾಸ ಸ್ರೀ ದಿ ದೇರ ಮನ ನಸಿ ಲತೀಫ್ ಖುಶಾಲ ಶಿ ಲತೀಬಾಯಿ ಸನಂಗಿ ಶಿ ಜೋಡಿ ಸ್ತರ ಕಿ ಮೇಜಕ ದಾಸ ಸ್ರೀ ದಿ ಸ್ತಾ ದಲನ್ ಜೋ ಡಕ ಯರಿ ಮಿ ಶಡವಿನ ಲತೀಫ್ ಮುಕದಸ್ ಸ್ಪೆಷಲ್ ದಿ ಡಲೈ ವಿಚ್ ಉಕಾಶ ಫ್ರಾಮ್ ಕಡಿ ಮರವತಿ ದೇರ ಮನ ನಸಿ ಖುಶಾಲ ಶಿ ಲತೀಬಾಯಿ ಸರಂಗ ತಬ್ಯತುನ ವಕ್ಸ್ತುತುನ ಮಿಜಾಜುನ ಶದಿಕನ ಅಸ್ಸಲಾಮು ಅಲೈಕುಂ ಮುಷ್ಕು ಗ್ರೋನಿ ಸಿಂಗ ಐ ಶುದ್ಧ ಡೀರಾ ಮಜಾಕು ದ ಉಮರ್ ಬೈ ಡೀರಾ ಶುಕ್ರಿಯಾ ದ ಕೂಚಿ ಚಿದಾ ಸಿಕ್ಷುಲಿ ಪ್ರೊಡಕ್ಷನ್ ಇರುತ್ತೆ ಜೋಡ್ದಿ ಏತೋ ಪಶಾನ ಹೋಶ ಆರ್ ಜೆ ಶುತ ರುಕ್ಕು ರುತ ರುತಕ್ಕು ಡೀರ ಮನೆನ ಜಿ ಥ್ಯಾಂಕ್ ಯು ಸೋ ಮಚ್ ಜಿ ಡೀರ ಡೀರ ಮನೆನ ಜಿ ಖುಶಾಲ ಶಿ ಕೊರಿಯಾ ಖಾನ್ ಬಂಡಲ್ ಆಫ್ ಥ್ಯಾಂಕ್ಸ್ ಯು ಜಹಾನ್ ಮನೆನ ಜಿ ಇನ್ಶಾಲ್ಲಾ ರಜಮ್ ಬಹಸಿ ರಜಮ್ ತರಸು ಪರಿಚಿ ನುಟಿನ್ಶನ್ ಕಾಸ್ಮೆಟಿಕ್ಸ್ ಪಾಕಿಸ್ತಾನಿ ತರಸು ಪರಿಚಿ ದ ದ ರೇಡಿಯೋ ಮನ್ 98.4 ಟಾಂಕ್ ವಿಚಿ ನುಇನ್ಶಾಲ್ ಸಸುರು ಸಸುಬೈ ಜಾನ್ ಮೊಹಮ್ಮದ್ ಸಿ ನುಇನ್ಶಾಲ್ಲಾ ದಿಮುಷ ದಿತು ಸಿದಾಗ ಸಾತ್ ದಿಮುಷ ದಿತು ಸಿದಾಗ ಮರ್ಗರ್ಧ್ಯಾ ದಿಮುಷ ದಿತು ಸಿದಾಗ ನೋಟಿನ್ಶನ್ ಕಾಸ್ಮೆಟಿಕ್ಸ್ ಆಫ್ ಪಾಕಿಸ್ತಾನ್ ಸಫರ್ ಚಿಕಮ್ ದಕ್ಕೆ ನದ ಬಹಮ ಇನ್ಶಾಲ್ಲಾ ದಕಶನ್ ದ್ವಾಮ್ ಚಲ ಜಿ ಹುಮ್ ದಕಶನ್ ರಮನ್ವಿ ತುಸ ಚಿಕಮ್ ದಕ್ಕೆ ನಚಿರ್ತ ಬನಸೆ ಮುಷ್ಟರ ಬೂಸಿ ಶಿ ನೋಟಿನ್ಶನ್ ಕಾಸ್ಮೆಟಿಕ್ಸ್ ಆಫ್ ಪಾಕಿಸ್ತಾನ್ ಚಿಕಮ್ ದಕ್ಕೆ ನದ ಬತು ಸಹ ಇಸ್ತಿಮಲ ವೈ ಖಾತು ಕನ ದಸ ಇನದ ಜಿ ಚಿಕುರ ಗುರ ತಾಸ ಕ್ವಾಡೆ ಕೆನ ಚಿ ಚಲಕ ನಜ್ಮಾರ್ ಮೈ ಸಿರ್ಫ ತಾಸ ಮಿನೆ ಕವೈ ಆ ಮುಷ್ ಬತು ಸರ ಮಿನೆ ನೆ ಕೌ ಕನ ಚಿ ನನ ನಸೆ ಜಮುಗಾ ಪ್ರೊಡಕ್ಟ್ಸ್ ನೋಟಿನ್ಶನ್ ಕಾಸ್ಮೆಟಿಕ್ಸ್ ಆಫ್ ಪಾಕಿಸ್ತಾನ್ ಪ್ರೊಡಕ್ಟ್ಸ್ ಬತು ಸಿ ರೋಡೆ ಜಿ ಸಿಮಲ ವೈ ಬೈ ಆಗಿನ ಪಸ್ ಚಿಕಮ್ ದಕ್ಕೆ ನದಿ ಮುಷ ದಗ ತಾಸ ಮಿನೆ ಚಿಕಮ್ ದಕ್ಕೆ ನದ ಬನೂರ್ ಸಿ ವಾಕಿ ಶಿ ನೂರ ಬಜ್ಯಾತಿ ಶಿ ನೋಸ ದರ್ದಾಗ ಪ್ರೊಡಕ್ಟ್ಸ್ ನ ಶವ ಚಿಕಮ್ ತಾಸ ಪ ಇಸ್ತಮಾಲ್ ಕಿನ ದಿಚಿ ಬಲ್ಕ್ಯಾಗ ಪ್ರೊಡಕ್ಟ್ ದರ್ದ ಶವ ಚಿಕಮ್ ತಾಸ ಪ ಕೂರ್ ಶಿ ಸಿಮಲಿ ಶಿ ರಾಖಿಸ್ತಲೆ ಶಿ ضرورت ہنسی دفین دورونو دٹھول ضرورت ہنسی السلام علیکم وعلیکم السلام بھائی جان ویلکم ٹو دی انوٹینشن شو اپ کو سلام سب سے کو سلام بھائی جان پرانی بھی جیم پلی کرو شاہ سے مروت انشاءاللہ بیا بد تبلیغ مسجد خور کنا اوی چی سلام قبول کی سی انوٹینشن زندہ باد آئی ایم رجما رجما سنگے خوری شائے للے دے للا دا تا تا ڈالیں چی للا دتا جلوی چی سرد ٹولو خویند ہوئی چی مزدگر وی او دلبر دی نوی لکه دسترگو چی نظر دی نوی او پاکا مخفل دی پوری دی اور پرشی چی جڑ دی وی او دزڑ سر دی نوی رجما اینڈ فریال دیر مننی چی دوار دی زما خویند خوش آل شیخا گول گول عمر دی ناشی برکی سی بلی سید رحمان دی ڈلی چی خری گل دی پانے پانے نشت سا ہر یو گھٹے کی بس ورلی کی ہم غزان دی ویر شناد پو خدائی کی دا زما خوری ایرے جون پاکستان نزبین امینا لیکا گل وی چٹو ملے پر خیر ہی پگڑے کی آئے ہیں برکی سیبا چرنگ شئی وقتوں نے دیشے دی کنا اڈینا منن سی اور السلام علیکم وعلیکم السلام ابلوچی خدا
خو د 2 بجې شو دی ډیر زور رکو کنه آی های برداشت کې خې د کنه گزاراو کې کنه چې کله کله ګور کنه او خلک وی کنه مشران مش ګور صبر کوي ا صبر میوا چې کم نه کنه خو جایزي د زی الله به وخره ولې نو ان شاء الله به دوه پروګرامونه درته کوم سي د کنه چې په حال په وی پروګرام د کم نه کنه اخه گزارا کوي چې په دیدن دومره گزارا شي لکه رنزور په ټینډای واخلې کې دمونه کنه په حال گزارا په کوي کنه چې کله د تو سیمه نړۍ رسیو ته شي ډیر رسیو ته سیوا شي ډیر رسیو ته شي کنه نو بیا به ان شاء الله ځي ان شاء الله بیا به د 2 غنټه پروګرام کوم په حال چې کوم د کنه ا گزارا کوي شاته اچھا منال نہ پوچھتا نہ وکھا پوچھتا نہ کہ چی دا 2 بجے شو خوان کو زے ڈیرا مس کوا خور یہاں ڈیرا من نہ سی منال درت وے سی مت اللہ سے بد شیخ سلطان نوٹین چن تمام پروڈکٹس ما سرا ملے وی شین نازوان بھائی تھا سلام وعلیکم السلام سی مت اللہ بھائی سرا نوٹین چن تمام پروڈکٹس ملے وی شی جان پکم جی پکم چے کی سی شیگر رکشا شیگر کی بالکل جی ورتن لشی مت اللہ بھائی نا نوٹین چن کاسمیٹکس پاکستان دیمش تمام پروڈکٹس رخصت لے شی سیمل ول شی دین واپس شی گری کی زم گبل روجان دیمش مشر دیمش کے درمن عزت من جناب گل ساز ہم چکم د کنا ال تک شی کور دے جی دو بلال جمعہ سن دی نو ٹینشن تمام پروڈکٹس او وسرا مل وی شی ہسی دین لو تہیر جنا نہ سٹور سن ہم پشی گری کی د نو ٹینشن کاسمیٹکس پاکستان تمام پروڈکٹس اویلیبل دی جی تمام پروڈکٹ وسرا مل وی شی ورشی تین رواخلی چی وچ بائی میں سن رہی ہوں سبا سبا سبا سبا ڈیرا مننا خور خوشحال شی درمن شی عزت من شی نظمان بھائی تھا ڈالیں چی برکی سے بائی چی تات دی ڈالیں چی ننمو ننمی ورتا اول 14 اگست لا برازی کنا ننمی ورتا اول 14 اگست لا برازی کنا شنشوا شنشوالا خاندانا ولی زفو افغانی اما وا وا وا تالک 14 اگست انجائی کوای خواه بھائی بھائی جان یار دسا تو مجا پیری اور مجا ٹول دی مری دونوں کنا ڈیر من سے اے کنا اس مری دے دیم پیرا پیرا ڈیر من نا زما فیندو زما میندو زما روریانو مشیرانو کشیرانو د ټولو ډیر زیات مننه د مینې نمو جار سم قربان شخصي الله نه می دا دعا ده چې میشه کمپنی دی الله دومره کامیاب کو چې په ورشي 300 رته کی امین سم امین ډیر مننه خور یهان نو بیا به چې کوم دکان ته څه کم سے کم کنه کغوړي غنه چې مش کمپنی دا سي کامیاب شي لکه څنګه تاسو د دعاګانې کوئ چې نو بیا چې کوم دکنه نور فیند ته پیغام ورکوي نور رونو ته پیغام ورکوي چې نو ټینشن کاسمیټکس پاکستان سره دغه شنه مينو کیږي نو ٹینشن پروڈکٹس رواخلی نو ٹینشن پروڈکٹس استعمال کیو نو انشاءاللہ سی دیمش پروگرامونو بتو سره کیشی دیمش مرګرتیا دیمش دغه تعلقات دیمش دغه مینا دیمش دغه لندین دغه سنت خیر سره روان وسید کنه سی

ಓಕೆ ಜೀನ ಒನ್ ನನ್ನ ಟೆನ್ಷನ್ ಶಿಂಪು ನೋ ಟೆನ್ಷನ್ ಹೇರ್ ಹೇರ್ ಡಿನ ಒನ್ ಜಿಕ್ಷಲಿ ಅಂದಾಸ್ ಆಕಿ ದೋವಿಲ್ ಎಲ್ ಸಿ ಡಿನ ಒನ್ ಅಡಿ ಫಾನ್ ದೇವ ಕೆಲಸ ನೋ ಟೆನ್ಷನ್ ಶಿಂಪು ನೋ ಟೆನ್ಷನ್ ಹೇರ್ ಚಗಮ್ ತಕ್ಕೆ ನಾ ಬಿಲ್ ಗುರು ಹಸಲೇ ಶೈ ಸಿಮಲ ವಲ ಜಗಸಿ ಅನಿಲ ಆಜಮ ಹೂರ ಪ್ರೋಗ್ರಾಮ್ ಅವರು ಸಿ ಡಿ ರ ಮನನ ಸಿ ಅನಿಲ ದಿ ಮುಖರಿ ಖುಷಾಲ ಶಿ ಕದರ್ ಮನ ಶಿ ಸತ್ ಮನ ಶಿ ದಿನ ಇಲವಾ ಮಲಾಯಿಕಾ ದಿಮಿಶ್ ಪ್ರೋಗ್ರಾಮ್ ಅವರು ಮಲಾಯಿಕಾ ಡಿ ರ ಮನನ ಸಿ ಖುಷಾಲ ಶಿ ಥ್ಯಾಂಕ್ ಯು.